ಕಟ್ಟೇ ದುಃಖ ಮಿಟೆ ಬೇತ ರಾಮನ ಭವ ಸಮುದ್ರ ಸುಖದ ನಾವ ಏಕ ರಾಮ ಪರಮ ಶಾಂತಿ ಸುಖ ನಿಧಾನ ದಿವ್ಯ ರಾಮ

ಸದಾನಂದ ರೂಪಿಣಿ ಪಾಲಯ ಮಾ ಅಂಬಾ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾ